ಹರ್ತ್ಯಾಯ ರಂಗರತ್ನ ಹಾರಂಗರತ್ ಹರ್ತ್ಯಾವೋ ಹರ್ಪ್ರಭ ಸತ್ ಗುರ್ಬಚನೀ ಹರ್ಪ್ರಭ ಜಾಣಯ ಸಬ್ ಹರ್ಪ್ರಭ ತೇ ಉತ್ಪತ್ ಹರಹಾವ ಜಿನಕೋ ಪೂರ್ವ ಲಿಖಿಆ ತೇ ಆಯ ಮಿಲೇ ಗುರ್ಪಾಸ ಸೇವಕ ಪಾಯೇ ಬಣಜಾರ್ಯಾ ಮಿತ್ರ ಪುರ ਹਰ ਗਲ ਨਾਮ ਪ੍ਰਗਾਸ ਤਨ ਤਨ ਵਣਜ ਵਾਪਾਰੀ ਆ ਜਿਨ ਵੱਖਰ ਲੱਦੇੜਾ ਹਰ ਰਾਸ ਗੁਰਮੁਖਾਂ ਦਰਮੁਖ ਉਜਲੇ ਤੇ ਆਈ ਮਿਲੇ ਹਰ ਪਾਸ ਜਨ ਨਾਨਕ ਗੁਰ ਤਿਨ ਪਾਇਆ ਜਿਨ੍ਹਾਂ ਆ ਤੁਟਾ ਗੁਣਤਾਸ ਹਰ ਧਿਆਵੋ ਸਾਜ ਗਰਾਸ।

ಕುಮಾರೇನು ನಿರ್ಮಲ ನಿರ್ಮಲ ನಿರ್ಮಲತೇ ರೀಪಾಣಿ ತಾಳ್ಕರ್ ಸುನಿ ಶ್ರವಣ ಬಖಿಯಾಣಿ ಪವಿತ್ರ ಪವಿತ್ರ ಪವಿತ್ರ ಪುನೀತ ನಾಮ ಜಪೇ ನಾನಕ ಮನ ಪ್ರೀತ ಶ್ಲೋಕ ಸಂತ ಸರಣ ಜೋ ಜನ ಪರ ಹೋ ಜನ ಉದರ ನಹಾರ ತಂತ ಕಿ ನಿಂದಾ ನಾನಕ ಬೌರ ಬೌರ ಅವತಾರ ಅಷ್ಟಪದಿ ತಂತ ಕೈ ದುಃಖ ನಾರ ಜಾ ಕಟ ತಂತ ಕೈ ದುಃಖ ನ ಜಮತೇ ನೀ ಛುಟ್ಟ ತಂತ ಕೈ ದುಃಖನ ಸುಖ ಸಬ ಜಾಯ ಸಂತ ಕೈ ದುಃಖನ ನರಕ ಮೈ ಪಾಯ ಸಂತ ಕೈ ದುಃಖನ ಮತ ಹೋಯ ಮಲೀನ ಸಂತ ಕೈ ದುಃಖನ ಸೋಭಾ ತೇ ಹೀನ ಸಂತ ಕೈ ಹತ್ತೇ ಕೋ ರಖೇ ನಾ ಕೋಯ ಸಂತ ಕೈ ದುಃಖನ ಥಾನ ಪ್ರಷ್ಟ ಹೋಯ ಸಂತ ಕಿರಪಾಲ ಕಿರಪಾ ಜೇ ಕರ ನಾನಕ ಸಂತ ಸಂಗ ನಿಂದಕ ಪೀತರ ಸಂತ ಕೈ ದುಃಖನ ತೇ ಮುಖ ಪಾವೇ ಸಂತನ ಕೈ ದುಃಖನ ಕಾಗ ಜೂ ಲವೇ ಸಂತನ ಕೈ ದುಃಖನ ಸರ್ಪ ಜೂನ ಪಾಯ ಸಂತ ಕೈ ದುಃಖನ ತ್ರಿಗತ ಜೂನ ಕಿರಮಾಯ ಸಂತನ ಕೈ ದುಃಖನ ತೃಷ್ಣಾ ಮೈ ಜಲೇ ಸಂತ ಕೈ ದುಃಖನ ಸಬ ಕೋ ಶಲೇ ಸಂತ ಕೈ ದುಃಖನ ತೇಜ ಸಬ ಜಾಯ ಸಂತ ಕೈ ದುಃಖನ ನೀಚ ನೀಚ ಆಯ ಸಂದೋಖೀ ಕಾ ಥಾಓ ಕೋ ನಾಗ ನಾನಕ ಸಂತ ಪಾವೇ ತಾ ಓ ಪೀ ಗದ ಪಾಗ ಸಂತ ಕಾ ನಿಂದಕ ಮಾ ಅತತಾಯಿ ಸಂತ ಕಾ ನಿಂದಕ ಖಿನ ಟಿಗನ ನಾ ಪಾಯಿ ಸಂತ ಕಾ ನಿಂದಕ ಮಹಾ ತಯಾರ ಸಂತ ಕಾ ನಿಂದಕ ಪರಮೇಶ್ವರ ಮಾರ ಸಂತ ಕಾ ನಿಂದಕ ರಾಜ ತೇ ಹೀನ ಸಂತ ಕಾ ನಿಂದಕ ದುಖಿಯಾ ಅರದೀನ ಸಂತ ಕೇ ನಿಂದಕ ಕೋ ಸರ್ಬ ರೋಗ ಸಂತ ಕೇ ನಿಂದಕ ಕೋ ಸದಾ ಬಿಜೋಗ ಸಂತ ಕೀ ನಿಂದಾ ದೋಖ ಮೈ ದೋಖ ನಾನಕ ಸಂತ ಪಾವೇ ತಾ ಉಸ ಕಾ ಪೀ ಹೋಏ ಮೋಖ ਸੰਤ ਕਾ ਦੋਖੀ ਸਦਾ ਅਪਵਿੱਤ

ಸಂತಾಮ ಈಗ ಊಹ ಉನ್ ಸಂತಾಮ ಬಿನ್ಹರ ನಾಮ ಅವರ ಸವಥೋರ ತೃಪ್ತ ಅಗಾವ ಹರ ದರ್ಶನ ಮನ ಮೂರ ಹರ ಹಾವ ಪವಿತ್ರ ಪಂಡಾರ ಗುರ್ಬಾಣಿ ಲಾಲ ಗಾತ ಸೋ

ಮೇರೇ ಮನ ಮನಸ್ಸು ಸೇವಿಗೇಹ ಅಲಖ ಅಪೇವಿಗೇಹ ತಾಸು ಪ್ರೀತ ಕರಹ ಬಿನ್ಸ ನ ಜಾಯೇ ಮರಹ ಗುರ ತೇ ಜಾನ್ಯಾ ನಾನಕ ಮನ ಮಾನ್ಯಾ ಮೇರೇ ಮನ ಆಸಾವರೀ ಮಹಲ್ಲಾ ಪಂಜವಾ ಏಕಾ ಓಡ ಗೌಹ ಗುರ ಕಾ ಶಬ್ದ ಕಹೋಹ ಆಗ್ಯಾ ಸತ ಸಹೋಹ ಮನೆ ನಿಧಾನ ಲಹೋಹ ತುಖೇ ಸುಮಾಯಿಗೆ ಮೇರೇ ಮನ ಅರ್ಹಾವ್ ಜೀವಿತ ಜೋ ಮರೇಗ ದುತ್ತರ ಸೋ ತರೇಗ ಸಬ್ ಕೀ ರೇನ ಹೋಯೇಗ ನಿರ್ಪೌ ಕೌ ಸೋಯೇಗ ಮಿಟೇ ಅಂದೇಸ್ಯಾ ಸಂತ ಉಪದೇಸ್ಯಾ ಮೇರೇ ಮನ ಜಿಸ್ ಜನ ನಾಮ ಸುಖ ತೇಸ ನಿಕಟ ನಾ ಕದೇ ದುಖ ಜೋ ಹರ ಹರ ಜಾ ಸುನೇಗ ಸಬ್ ಕೋ ತ ಮನ್ನೇಗ ಸಫಲ ಸು ಆಯಾ ನಾನಕ ಪ್ರಪಾಯಾ ಮೇರೇ ಮನ ಆಸಾವರಿ ಮಹಲ್ಲಾ ಪಂಜವಾ ಮೇರ ಹರ್ಜ ಗಾಯೇ ಹಾ ಪರಮ ಪದ ಪಾಯೇ ಹಾ ಹುಆರಾ ಜೋ ಬಿದ್ದೇ ಹಾ ತಾ ಕೋ ಸಗಲ ಸಿದ್ದೇ ಹಾ ಅನದನ ಜಾಗ್ಯಾ ಹಾ ನಾನಕ ಬಡ ಭಾಗ್ಯಾ ಮೇರೇ ಮನ ಅರ್ಹಾವ್ ಸಂತ ಭಗತ ಹೋಯೇ ಹಾ ದುರ್ಮದ ಖೋಯೇ ಹಾ ದಾಸರೇನ ಹೋಯೇ ಹಾ ವ್ಯಾಪೇ ದುಃಖ ನ ಕೋಯೇ ಹಾ ಭಗತಾ ಸರಣ ಪರ ಹಾ ಜನ್ಮ ನಾ ಕದೇ ಮರ ಹಾ ಅಸ್ತ್ರ ಸೇ ಪಯೇ ಹಾ ಹಾ